ಸಂಪೂರ್ಣಯಂತಿರಿ ನರೈಕ ಭೂಮಿ ಭಂಗ ಶ್ರೀ ವೈಷ್ಣವಾಸ್ತತ ತಮ ಧಿ ನಮಂಗಳಾಸ್ತೆ ಧಾಮಾಶ್ರಯಂತಿ ತವ ವೇಕಟ ಸುಪ್ರಭಾತಂ ಬ್ರಹ್ಮಾದಯ ಸುರ ವರಾಸ ಮಹರ್ಷಯಸ್ತೆ ಸನಂದ ಸನನಂದನ ಮುಖಾಸ್ತ್ವ ಭಯೋಗಿ ಭರ್ಯ ಧಾಮ

ಮಂಗಳವಸುಹಸ್ತ್ರೀವೇಂಕಟಾಚಲಪತೇ ಸುಪ್ರಭಾರಂ ಲಕ್ಷ್ಮೀವಾಸ ನಿರವಜ್ಜಗುಣೈಕ ಸಿಂಧು.

ಸಚಿತ್ರೇಲ ಬುಧಾರ ಮಂದಿರ ಜನತಾ ಭಾಗಿ ಕದಾನ ಪರದೇವ ದಯಾ ಗಿತಾನಿ ಕಮಲ ಕಮಲ ಕರಯೇ ಕಲದೇವ ದಯಾ ಬಶೋಪ ಬಧು ಶರಕೋಟಿ ಉದಾಸ್ಮ ರಕೋಟಿ ಸಮಾತ್ ಪ್ರತಿಪಲ್ಲ ದಿಗಾಭಿ ಮತಾಸು ಸದಾ ವಸುದೇ

ಜಯಂತಿ ತದ್ವಕ್ಷಸ್ಥಲ ನಿತ್ಯವಾಸದಿ ಕಾಂ ತತ್ಕಾಂತಿ ಸಂವರ್ಧಿನಿ ಪದ್ಮಾಲಂಕೃತ ಪಾಣಿ ಪಲ್ಲವಯುಗಾಂ ಪದ್ಮಾಸನ ಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀ ವಂದೇ ಜಗನ್ಮಾತರಂ ಶ್ರೀಮನ್ಕೃಪಾಜಲ ನಿಧೇರ್ವಲೋಕಸರ್ವಜಗಕಲನವಸಲಸರ್ವಶೇಷಿ ಸ್ವಾಮಿ ಸುಶೀಲ ಸುಲಭಾಶ್ರಿತ ಪಾರಿಜಾತರ ಶ್ರೀವೇಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ಕೃಪಾಜಲ ನಿಧೇರ್ವಲೋಕಸರ್ವಜಗಕಲನವಸಲಸರ್ವಶೇಷಿ ಸ್ವಾಮಿ ಸುಶೀಲ ಸುಲಭಾಶ್ರಿತ ಪಾರಿಜಾತರ ಶ್ರೀವೇಂಕಟೇಶ ಚರಣೌ ಶರಣಂ